ಭಂಡಾರ ಅಜ್ಞಾನನ ಸೂಜ ಮಹಾಗುಬಾರ ಪ್ರಭು ವ್ಯಾಪ್ತ ಜರೇಕೆವಾರ ಜಾಣ ಪೈಗೆ ಪ್ರಭು ದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ ನಾ ಪಾವೇ ಫಿರ್ತ ಬೇಗಾನ್ನ ಸಗಲ ವ್ಯಾಧ ಕೈ ವಸ ಕರ ದೀನ ಫಿರ್ತ ಪ್ಯಾಸ ಜೋ ಜಲ ಬಿನ ಮೀನಾ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇನತಿ ಸಂತನ ಪಾಸೇ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತ್ರಿಪ್ತೇ ಪೂರಾ ಪಾಯ ಅರ್ಹಾಓ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣಾ ಕಟ್ಟಿಗೇ ಜಮ ಜಲ ಅಮೃತ ನಾಮ ರಸನ ನಿತ ಜಪ ರೋಗ ರೂಪ ಮಾಯಾ ನಾ ವ್ಯಾಪ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ ಆಯ

ತೃತೀಯ ಬ್ರಹ್ಮ ವಿಷ್ಣುಮಹೇಶ ದೇವಿ ದೇವ್ಯೋಪಾಯೇವೇಶ ಜ್ಯೋತಿ ಜಾತಿ ಗಣತನ ಆವೇ ಜಿನ ಸಾಜೀ ಸೋ ಕೀಮತ ಪಾವೇ ಕೀಮತ ಪಾಯ ರಹ್ಯಾ ಪರಪೂರ ಕಿಸ ನೇ೜ೇ ಕಿಸ ಆਖਾਂ ਦੂਰ ਚੌਥ ਉਪਾਏ ਚਾਰੇ ਵੇਦਾ ਖਾਣੀ ਚਾਰੇ ਬਾਣੀ ਭੇਦਾ ਅਸ਼ਟ ਦਿਸ਼ਾ ਖੜ ਤੀਨ ਉਪਾਏ